0: ಸ್ಪಿರಿಚುವಲ್ ಸುಚ್ಚಪಾಠ
1: ಎಫ್ಎಂ ಅಧ್ಯಾತ್ಮ ಜ್ಯೋತಿಕಾ ಲೋಕಪ್ರಿಯ ಕಾರ್ಯಕ್ರಮಹರು ಪ್ರಾಯೋಜನ ಗರ್ನ ಅಥವಾ ಯಹಾಂಕೋ ಸೇವಾ ವಾ ಉತ್ಪಾದನಕೋ ವಿಜ್ಞಾಪನ ಗರ್ನ ಚಾಹನುಹುನೆ ಮಹಾನುಭಾವಹರುಲೆ ಮೊಬೈಲ್ ನಂಬರ್ 9841428920 ಮೊಬೈಲ್ ನಂಬರ್ 9841428920 ಮಾ ಸಂಪರ್ಕ ಗರ್ನ ಸಕ್ನುಹುನೆಛ।